0: ರಂಗಾ ಉದಯದೇಶ್ ಮೇರು ಎವರೆಸ್ಟ್
1: ರೇಡಿಯೋ ಕೃಷ್ಣ ಸಾರ್ FM 94 ಮೆಗಾಹರ್ಟ್ಜ್ ಕೃಷ್ಣ ಸಾರ್ ಜಸ್ತೇ.